ತಂತ್ರೈಃ ಮಧುರಗಲರವೈಶ್ರವ್ಯಕಾವ್ಯಂ ಪ್ರಕಾಶೇ ತನ್ಮಾನಂ ಸ್ವತ್ರಿವರ್ಗೈ ಸಪದಿ ಕರತ.